0: ಅಪ್ಪಗಾನಿ ಪಮ್ಮತೇನಿ ಪ್ರದೇಂದ ಪಮ್ಮತೇನಿಂದ ಪಮ್ಮತೇನಿ ಸುನ್ನೋ ನಿಲಾವನಂಗೆ
1: Anda masih mendengarkan Nusantara Malam Pro 4 RRI Makassar.